ಶೋಕೌಘಾತ ಸದಾಶಿವ ನಿರಂಕಾರ ಕಾಚೀನತನ ಭೇವ ಆಪ ಆಪಣೀ ಬುದ್ಧ ಹೈ ಜೇತೀ ಬರ್ನದ ಭಿನ್ನ ಭಿನ್ನ ತ್ವಯ ತೇತೀ ತುಮ್ರಾ ಲಖಾ ನ ಜಾಹೇ ಪಸಾರಾ ಕೇಬಿದ ಸಜಾ ಪ್ರಥಮ ಸಂಸಾರ ಏಕೈ ರೂಪ ಅನೂಪ ಸ್ವರೂಪ ರಂಗ ಪಯೋ ರಾವ ಕಹಿ ಪುಪ್ಪಾ ಅಂಡಜ ಜೇರಜ ಸೇತಜ ಕಿನ್ನಿ ಉತ್ಪುಜ ಖಾನ ಬಹೋರಚ ದಿನ್ನಿ ಕಹು ಫೂಲ ರಾಜಾ ಹವ ಬೈಠಾ ಕಹು ಸಿಮಟ ಪಯೋ ಸಂಗ್ರಿ ಕೈಠಾ ಸಗ್ರೀ ಸೃಷ್ಟಿ ದಿಖಾಯ ಅಚಂಬವ ಆದ ಜುಗಾದ ಸ್ವರೂಪ ಸ್ಯಂಭವ ಅಪರಿಚ್ಛಾ ಮೇರಿ ತುಮ್ ಕರೋ ಸಿಖ ಉಬಾರ ಅಸಿಖ ಸಂಗರೋ ದುಷ್ಟ ಜಿತೆ ಉಠವತ್ ಉತ್ಪಾತಾ ಸಗಲ ಮಲೇಶ್ ಗರೋ ರಣಕಾತಾ ಜೇ ಸ್ತುಜಿತವ ಶರಣಿ ಪರೇ ತಿನ್ಕೇ ದುಷ್ಟ ದುಃಖಿತ ಹವೇ ಮರೇ ಪುರುಖ ಜಮನ್ ಪಗ ಪರೇ ತಿಹಾರೇ ತಿನ್ಕೇ ತುಮ್ ಸಂಕಟ ಸಬಟಾರೇ.